ಮೀತ ಗಜಟ ಜೂಟ ಮುನು ಚಿರ ಮುನ ಮೆರೆಯ ಗಾರದುಡು ತಂಬುರ ಮೀತ ಜಟ ಜೂಟ ಮುನು ಚಿರ ಮುನ ಮೆರೆಯ ಗಾರದುಡು ತಂಬುರ ಮೀತ ಜಟ ಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬು ತಾತಿ ಪುತುಹರುಡು ತದಿಂ ತದಿಂ ತದಿಂ ಕಹಿತ ಕಯನು ತ್ರಿಶೂಲಂಬು ತಾತಿ ಪುತುಹರುಡು ತದಿಂ ತದಿಂ ತದಿಂ ಕಹಿತ